ವಸರ ಇದ್ದ ನಮಸೆಪ್ಪನಸ್ ಪಾಯಿದಿ ತಿರುಗತವು ಮಾತಲಂ ಚಿತ್ರಪಟಿ ಪುಟಗತ್ ನಿಮ ಗೀತೆ ಪದರಚನೆ ಕನ್ನಡದೇ ಡಬ್ಲ್ಯೂ ಬಿ ಪ್ರಣಾಂದು ಮಾತಾ ಆರ್ ಮುತ್ತುಸ್ವಾಮಿ ಮಾಸ್ಟರ್ಗೆ ಸಂಗೀತ ಒಪ್ಪುವತ್ತು ಗೀತೆ ಗಾಯನ ಕೊಲ್ಲ ಬನ್ನಿ ಲತಾ ವನ್ಪುಲ ಗಾಯಿಕಾವನ್ ವೇಲಿ ಕಲಾಪೆ ವಗಾಕರಣ ಹೋಗಿ ಅಕ್ಕನ ತಲ ನೆಲ ಅಸ್ತನ ಲಭಾಗಣ್ಣ ಆ ಕಾರ್ಯ ನಿಮ ಗೀತೆ ಕೀವೆನ್ನೇ